0: ಬದೇ ಬದೇ ಸಾಕುತ್ತೆ ರೇಡಿಯೋ ಬರಿ ತೋಹೆಲು ಭೇಜೋ ರೇಡಿಯೋ ರೀ ರೇಡಿಯೋ ಬರ್ತಂಗಿರಿ ತಮ್ಮ ಗೇರಿ ಸಮಾಚಾರ ಖಾಲ್ ಖಾಯ್
1: ದಿನ
0: ಸೇವಾಗ್ರಹೀ ಮರ್ಕರಿ ನೇಪಾಳಿ ಕಾಂಗ್ರೆಸ್ ಕೇಂದ್ರೀಯ ಸದಸ್ಯ ಲಕ್ಷ್ಮಣ ದಕಾಲೆ ಆರಕ್ಷಣ ಕೋಟರ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರ ಬರಿ ಪ್ಲೂಳು ಜನ ನೇತಾ
2: ಮನ್ಯ ರೇಡಿಯೋ ಮರ್ ಸಂಗೀತ ಕ್ಯಾಲಿ ದಿನ ನಾನರ್ಬೆ 8 ಬಜೆ ಖಬೆ ತಮ್ಮ ಕೇ ಸಮಾಚಾರ ನೇ ಬರಿ ಆಮ್ಲೇತ ಓ